0: Urabi wa. Se wo kwatia urade na betumi aye. Se je urade wa. Aso nye ni wa. Se wo papa na ye fani dia. Opa maye na sumbie.
1: Oh se ye ja na chiri wa. Aso nye ni wa busiam. Ma me gajira wo. Si amo suma bo su wan e katro se ye die betumi atena busu ye dem opra wuni bi yesu se ye jane chiriwa asu die ni wa wariem ye me pesa me katro ne se se wo kwati yesu asu die ni busu ye dem o se wo jane chiriwa ye die ni wa ma wo wan e katra wo se wo kwati awurade a wo betumi adiye. Oh, say it, John, not you are. By way, may you're dead when you're back. Fair, Raddy, I'll grab you.